ಮಗನ ಯಗನ ರಗನ ಸಗನ ಯಗನ ರಗನ ಸಗನ ತಗನ ರಗನ ಸಗನ ತಗನ ಪಗನ ಸಗನ ತಗನ ಪಗನ ಗಗನ ಮಗನ ಯಗನ ರಗನ ಸಗನ ಯಗನ ರಗನ ಸಗನ ತಗನ ರಗನ ಸಗನ ತಗನ ಪಗನ ಸಗನ ತಗನ ಪಗನ ಗಗನ